ವಿ ಪತ್ತುದಿ ಕಿಲೋ ಮುತ್ತಿಳಗೊಂಡವೈ ಪಾರಿಲೆಂಗ ನಿರಂಜುಳ್ಳ ವೈರವಿ ಅದಿನಾ ತೀರ್ಥೋರ ಸೂರ್ಯಂದೇ ತಲಗೊಯ್ದವಳ್ ಇಷ್ಟಮ.